0: ಹರಿ ನಾರಿ ನಾನರವಯ್ಯ ಮರುಣ ನಾರಿ ನಾನಾಯ ಐಸೆ ಕಿ ಕೆ ಬಾಪಲ ಸಂಧಾವಲ್ ಲಾಗತ
1: ಈಗ
0: ಐಸೆ ಫೂಲ್ ಕುಮಾರ ಮನೆ ಮನ ಮನ ಮೇ ತಯಾರಿ ಕರ್ಕೆ ಐಸೆ ವಿಚಾರ ಕರ್ಕೆ ಮನೆ ಮನ ಸಂಧಾವತಿ ತೈ ಹಾರ ಜನ್ಮಾನ್ ಮೈ ತೋರ್ ಬಲ್ ಲಡಿ ಹೋ ಬೇಟಿ ದಾದಾ ಈ ಬಾತ್ ಲ ಘೇರಿ ಬೇರಿ ಮೇ ಘೋರಾವಾ ಥಾ ಹಾರ ಜನ್ಮಾತ್ಮಾ